ಅದೇ ಬಸ್ತೆ ಅಂತ ಕುದೇ ಕೇಳುವ ಕುಗ್ಗಿ ಕಿಚ್ಚೇನು ಕೇಳುವಿಂದ ಹರಿದು ಬೆಲೆ ಶವ ದಿವಾಯಿ ಕೇವೇ.